ತೈತ ಸಕತ ಝುಂಸತು ಕತೈ ತೈತ ಸಕತ ಝುಂಸತು ಜೈಯತ್ತು ಕತೆ ಹಿತತು ಕತೈ ತೈಹಿತ ಸಾಂ ತತ ಹಿತದ ದಿಗಿನ ತೈ ತೈಹಿತ ತೈಹಿ ತೈಹಿದ